ಬರು ಅನ್ಕೋನಂತ ನಿಂತಗ ಉಂಟೆ ಚಲ್ತ ಹೇ ದಿಕ್ಕಿ ತಕ ತಕ ದಿಗಿ ದಿಗಿ ತಕ ತಕ ದಿಗಿ ದಿಗಿ ತಕ ತಕ ತಾ.